ಕ್ಷೇಪಯೋಧಾಃ ವೈಸ್ವತಿ ಪ್ರತಿಶಾಸಂತು ಜಿಮ್ಮ ವಿಷ್ಣುರಾಟಮಸ್ ವಿಷ್ಣು ತ್ರೇಸ್ತು ವಿಷ್ಣು ಸೂರಜ್ ವಿಷ್ಣು ದ್ರುವೋಸಿ ವೈಷ್ಣವಸ್ ವಿಷ್ಣುಮೇತ್ ಭಾಗ್ರ ದೇವತ ವಾದೋ ದೇವತಾ ಸೂರ್ಜೋ ದೇವತ ಜನಮಾ ದೇವತ ವಸುವೋ ದೇವತ ರುದ್ರಾಜ ದಿಯಾ ದೇವತ ಮೃದೋ ದೇವತ ಪುಷ್ಪೇ ದೇವಾ ದೇವತ ಬೃಹಸ್ಪತಿ ದೇವತ ಬೃಹಸ್ಪತಿ ದೇವತನೋ ದೇವತ ವೃಣೋ ದೇವತ ಸದ್ಯೋ ಜಾತಂ ಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ ಭವೇ ಭವೇ ನಾತಿ ಭವೇ ಭವಸ್ಸು ಮಾಂ ಭೋದ್ಭವಾಯ ನಮಃ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮೋ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲ್ಪಿರಣಾಯ ನಮೋ ವಿಲ್ಕಿರಣಾಯ ನಮೋ ವಿಲಾಯ ನಮೋ ಬಲಪ್ರಮದನಾಯ ಸರ್ವಭೂತನಾಂ ನೋನ್ನಾಯ ಮಹಾಗೌರೇಭ್ಯೋದ್ಗೌರೇಭ್ಯೋದ್ ಗೌರುಭ್ಯ ಸರ್ವೇಭ್ಯ ಸರ್ವಸರ್ವೇಭ್ಯೋ ನಮಸ್ತೆ ವಸ್ತು ರುದ್ರರೂಪೇಭ್ಯಃ ತತ್ಪುರುಷಾತ್ಮ ಮಹಾದೇವ ತನ್ನೋ ರುದ್ರ ಪ್ರಚೋದಯಾತ್ ಈಶಾನ ಸರ್ವವಿದ್ಯಾನಾಂ ಇತರಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋ ಅಧಿಪತಿರ್ಬ್ರಹ್ಮ ಮೇ ಅಸ್ತು ಸದಾ ಶಿವಂ ನಾ ಶಿವೋ ನಾಮ ಶಿವದಿ ಪಿತಾ ನಮಸ್ತೆ ಸುಮಾಮಾಯ ಕುಸೀರ್ನಿವೃತ್ತ

ಸಮ್ಯಸ್ತ್ವಮಸಿ ಪಯಸ ಮರ್ಣ ವೈವ ಮಹೋಕ್ಷ ಖಟ್ವಾಂಗಂ ಪರಶುರಜಿನಂ ಭಸ್ಮ ಫಣಿನ ಕಪಾಲಂಚೇತಿ ಯತ್ತವ ವರದತಂತ್ರೋಪಕರಣಂ ತುರಾಸ್ತಾಂತಾ ಮೃದ್ಧಿಂ ದದದಿ ಚ ಭವತ್ ಭ್ರೂಭ್ರೂಣಿಹಿತಾಂ ನಹಿ ಸ್ವಾತ್ಮಾ ರಾಮಂ ವಿಷಯ ಮೃಗತೃಷ್ಣ ಭ್ರಮಯತಿ ಧ್ರುವಂ ಕಶ್ಚಿತ್ ಸರ್ವಂ ಸಕಲಂ ಮಪರಸ್ತವ ಧ್ರುವಮಿದಂ ಪರೋ ದ್ರವ್ಯಾ ದ್ರವ್ಯೇ ಜಗತಿ ಗದತಿ ವ್ಯಸ್ತ ವಿಷಯೇ ಸಮಸ್ತೇಪೇ ತಸ್ಮಿನ್ ಪುರಮಥನ ತೈರ್ವಿಸ್ಮತೈವ